ಇಶಕ್ಕೆ ಮಿನು ಮಿನು ಹಾಬಿ, ಖುಷಿಕ್ಕಿ ಜಿಲ್ಲು ಜಿಲ್ಲು ಬೀಬಿ, ಬಿಂದುನ್ ಹುಲ್ವಾ, ರಿಮ್ ಜಿಮ್ ಜಿಮ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವಾ, ಲೀಬ್.